ಮನೋಚನೆ ಉಗಡುನ ಪದಯ ಶುಕ್ರಣಕ್ಕೆ ಜೀಸಶ ಶ್ರೀರಾಮಾಚ ಪರಾಕ್ರಮಾನೆ ಕಂಪಿತದಾಗಿ ದಿಶಾ ಮೀಸಲೋಚನೆ ಉಗಡುನ ಪದಯ